ಕೊರಡಾಲ ತನಿನ್ ಕೊಟ್ಟಿದಿರಿ, ಶಿಲುವನ್ನು ನೀವು ಮೋಸುಕೊನಿ, ಕಲ್ವರಿ ಗಿರಿಕಿ ಪೋತುಂಟೆ, ದಾರಿ ಮಜ್ಜಲೋ ಮುಳ್ಳುನ್ನ ವಾಟಿ ಮೀದನೇ ನಡಿಪಿದಿರಿ.

ಕೊರಡಲ್ಲ ತನ್ನನ್ನು ಕೊಟ್ಟಿದ್ದೀರಿ, ಶಿಲುವನ್ನು ನೀವು ಮೋಸಕು ನೀವು ದಾರಿ ಮಜ್ಜಲೋ ತಲ ತಿರುಗಿ ಶಿಲುವನು ವೆಂಟನೆ ದಿಂಚಿತೀವಿ, ವೇರೊಕ ಮನುಷ್ಯನಿ ತೋಡಿಚ್ಚಿ ಕಲ್ವರಗಿರಿಕಿ ನಡಿಪಿತಿರಿ. ಅಯ್ಯೋ ಪಾಪಂ ವನಲೇದೆ ಎವರಿಕಿ ನೀಪೈ ದಯರಾದೆ, ಕೋಪಂಗಾ ನಿನ್ನು ಚೂಡಗನೆ ಕೊರಡಾಲತೋ ನಿನ್ನು ಕೊಟ್ಟಿತಿರಿ. ಮೇಕುಲು ನೀಲೋ ದಿಗುತುನ್ನ ಶಿರಸ್ಸುನ ಮುಳ್ಳು ಪೆಡುತುನ್ನ.